0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವಿ ಮೇಘನಾ ಬೆಂಗಳೂರು ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಕೊಡು ಬೇಗ ದಿವ್ಯ ಮತೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಬೆಂಗಳೂರು ವಿ ಮೇಘನಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಕೊಡು ಬೇಗ ದಿವ್ಯ ಮತೆ.

0: ಪ್ರಸನ್ನ ವೆಂಕಟದಾಸರ ರಚನೆ ಕೇಳಿ ಆರ್ ಎ ರಮಾಮಣಿ ಅವರ ದನಿಯಲ್ಲಿದೆ.
1: ನೌ ಆರ್ ಎ ರಮಾಮಣಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ.

0: ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಬಸವೇಶ್ವರರ ವಚನ ವೃಂದಗಾನದಲ್ಲಿ.
1: ನೌ ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ಸಾಂಗ್ ಇನ್ ಕೋರಸ್. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ?

0: ಹೊತ್ತಾರೆಯದ್ದು ಬಸವೇಶ್ವರರ ವಚನವಿದು. ಸಿದ್ದರಾಮ ಜಂಬಲದಿನ್ನಿ ಹಾಡಿದ್ದಾರೆ.
1: ಸಿದ್ದರಾಮ ಜಂಬಲದಿನ್ನಿ ಪ್ರೆಸೆಂಟಿಂಗ್ ಹೊತ್ತಾರೆಯದ್ದು, ರಿಟನ್ ಬೈ ಬಸವೇಶ್ವರ.

0: ಹಾಗೂ ಆರ್ ಚಂದ್ರಿಕಾ ಅವರು ಹಾಡಿರುವ ಅಲ್ಮಪ್ರಭುಗಳ ಒಂದು ವಚನ, ಪೃಥ್ವಿಯ ನಲೆಗಳೆದು ಅಪ್ಪುವಿಲ್ಲ.
1: ನೌ ಪಿ ರಮಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಮಪ್ರಭು, ಪೃಥ್ವಿಯ ನಲೆಗಳೆದು ಅಪ್ಪುವಿಲ್ಲ.

0: ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಅಕ್ಕ ಮಹಾದೇವಿಯವರ ವಚನವಿದು. ನಾಗರಾಜ ರಾವ್ ಹವಾಲ್ದಾರ್ ಹಾಡಿದ್ದಾರೆ.
1: ನೌ ಅ ಕಂಪೋಸಿಷನ್ ಆಫ್ ಅಕ್ಕ ಮಹಾದೇವಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಸಂಗ್ ಬೈ ನಾಗರಾಜ ರಾವ್ ಹವಾಲ್ದಾರ್.

0: ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ. ಬಸವೇಶ್ವರರ ವಚನ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ದನಿಯಲ್ಲಿದೆ.
1: ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ರಿಚನ್ ಬೈ ಬಸವೇಶ್ವರ, ಸಂಗ್ ಬೈ ಮೈಸೂರು ಅನಂತಸ್ವಾಮಿ.

0: ಜಯ ಪಾಂಡುರಂಗ ಶ್ರೀ ಪಾಂಡುರಂಗ ಪುರಂದರದಾಸರ ಮತ್ತೊಂದು ರಚನೆ. ಮಾಧವಗುಡಿ ಹಾಡಿದ್ದಾರೆ.
1: ಜಯ ಪಾಂಡುರಂಗ ಶ್ರೀ ಪಾಂಡುರಂಗ ಸಂಗ್ ಬೈ ಮಾಧವಗುಡಿ, ರಿಟನ್ ಬೈ ಪುರಂದರದಾಸ.

0: ವೃಂದಗಾನದಲ್ಲಿ ಅಣ್ಣಾಚಾರ್ಯರ ಒಂದು ರಚನೆ ಗುಮ್ಮನಿ ಯತಿಶ್ರುತಿ ಗೂಡಗನು.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ಗುಮ್ಮನಿ ಯತಿಶ್ರುತಿ ಗೂಡಗನು ರಿಟನ್ ಬೈ ಅಣ್ಣಾಚಾರ್ಯ.

ವೃಂದಗಾನದಲ್ಲಿ ಡಾಕ್ಟರ್ ಸಾಶಿ ಮರುಳಯ್ಯ ಅವರ ರಚನೆ, ದೇಶಭಕ್ತಿ ಗೀತೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಅ ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಡಾಕ್ಟರ್ ಸಾಶಿ ಮರುಳಯ್ಯ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions sung by various artists. This devotional program was a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ರಮೇಶ್ ರೇ.
2: ನಮಸ್ಕಾರ ರಮೇಶ್, ಬನ್ನಿ ಕೂತ್ಕೊಳ್ಳಿ. ಇವತ್ತು ನಾವು ಶ್ರೀ ತ್ಯಾಗರಾಜ ಸ್ವಾಮಿ ರಚಿಸಿದ ಎಂದಕ್ಕೂ ನಿರ್ದಯ ಯವರುನ್ನಾರುರ ಎಂಬ ಕೃತಿಯ ಪಾಠ ಮಾಡೋಣ.
1: ಸರಿ ಮೇಷ್ಟ್ರೆ.
2: ಈ ಕೃತಿ ಹರಿಕಾಂಭೋಜಿ ರಾಗದಲ್ಲಿ ರಚಿಸಲ್ಪಟ್ಟಿದೆ. ಹರಿಕಾಂಭೋಜಿ 28ನೇ ಮೇಳಕರ್ತ, 5ನೇ ಚಕ್ರದಲ್ಲಿ 4ನೇ ರಾಗ. 5ನೇ ಚಕ್ರ ಅಂದರೆ ಬಾಣಚಕ್ರ ಆಗುತ್ತೆ, ಅದರಲ್ಲಿ 4ನೇ ರಾಗ. ಇದು ಸಂಪೂರ್ಣ ರಾಗ, ಜನಕ ರಾಗ. ಷಡ್ಜ ಪಂಚಮ ಬಿಟ್ಟು ಸ್ವರಸ್ಥಾನಗಳು ಚತುಶ್ರುತಿ ರಿಷಭ, ಅಂತರಗಾಂಧಾರ, ಶುದ್ಧ ಮಾಧ್ಯಮ, ಚತುಶ್ರುತಿ ದೈವತ, ಕೈಸಿಕ ನಿಷಾದ. ಇದು ಸಂಪೂರ್ಣ ರಾಗ, ಕ್ರಮ ಸಂಪೂರ್ಣ ರಾಗ ಅಂತಾರೆ. ಇದು ಆರೋಹಣ ಅವರೋಹಣ ಹಾಡಿ ತೋರಿಸ್ತೀರಾ?

0: ಈ ಹರಿಕಾಂಬೋಜಿ ರಾಗದಲ್ಲಿ ಅನೇಕ ಜನ್ಯ ರಾಗಗಳು ಉಂಟು. ಪ್ರಸಿದ್ಧವಾದ ಕಾಂಬೋಜಿ ಮೋಹನ, ಯದುಕುಲ ಕಾಂಬೋಜಿ, ಖಮಾಸ್, ಕೇದಾರಗೌಳ, ನಾಟಕುರುಂಜಿ, ಶಹಾನ ಇತ್ಯಾದಿ ಪ್ರಮುಖ ರಾಗಗಳು ಹರಿಕಾಂಬೋಜದಲ್ಲಿ ಜನ್ಯವಾಗಿದೆ. ಇದು ಗಮಕವರಿಕ ರಕ್ತಿ ರಾಗ, ಸಾರ್ವಕಾಲಿಕ ರಾಗ, ತ್ರಿಸ್ಥಾಯಿ ರಾಗ. ಈ ರಾಗದಲ್ಲಿ ನಿಮಗೆ ಗೊತ್ತಿದ ಕೃತಿಗಳು ಏನಿವೆ?
1: ಯಂತರ ನೀತನ,
0: ಹೌದಪ್ಪ,
1: ಹಾಗೂ ಕುಂಡೇದಿ ರಾಮುಡಕ್ಕಡು,
0: ಹೌದು,
1: ಮತ್ತು ದೀನಮಣಿ
0: ವಂಶ. ಈ ಈ ಕೃತಿಗಳು ನೋಡಿದರೆ ನಮಗೆ ಗಾಂಧಾರದಲ್ಲಿ, ಪಂಚಮದಲ್ಲಿ, ದೈವತದಲ್ಲಿ, ನಿಷಾದದಲ್ಲಿ ಗ್ರಹಸ್ವರಗಳು ಕಾಣಬರುತ್ತದೆ. ಉದಾಹರಣೆಗೆ ರಾಮನನ್ನು ಬ್ರವರ ತಗೊಂಡ್ರೆ ಗಾಂಧಾರದಲ್ಲಿ ಶುರುವಾಗುತ್ತೆ. ರಾಮನನ್ನು ಬ್ರೋವರ, ಅದೇ ತರಹ ಉಂಡೇದಿ ರಾಮಡುಕುಡು ಪಂಚಮದಲ್ಲಿ ಶುರುವಾಗುತ್ತೆ. ದಿನಮಣಿ ವಂಶ ತಿಲಕ ಲಾವಣ್ಯ ಆ ಕೀರ್ತನ ನಿಷಾದದಲ್ಲಿ ಶುರುವಾಗುತ್ತೆ. ಇದಿಟ್ಟುಕೊಂಡು ನಾವು ಗಾಂಧಾರ, ಪಂಚಮ, ದೈವತ, ನಿಷಾದ, ಗ್ರಹಸ್ವರಗಳು, ನ್ಯಾಸಸ್ವರಗಳು, ಗಾಂಧಾರ, ದೈವತ, ಮಧ್ಯಮ ದೈವತ ನಿಷಾದಗಳು, ಜೀವಸ್ವರಗಳು, ರಾಗಛಾಯಾಸ್ವರಗಳು. ಹರಿಕಾಂಬೋಜಿ ಒಂದು ಮೂರ್ಛನಾಕಾರ ರಾಗ. ಈ ರಾಗದಲ್ಲಿ ಷಡ್ಜ ಬಿಟ್ಟು ಋಷಭ, ಮಧ್ಯಮ, ಪಂಚಮ, ದೈವತ, ನಿಷಾದ ಸ್ವರಗಳು ಆಧಾರ ಷಡ್ಜ ಮಾಡಿಕೊಂಡು ಗ್ರಹಭೇದ ಮಾಡಿದರೆ ನಮಗೆ ಕ್ರಮವಾಗಿ ನಟಭೈರವಿ ಋಷಭದಲ್ಲಿ, ಶಂಕರಾಭರಣ ಮಧ್ಯಮದಲ್ಲಿ, ಕರಹರಪ್ರಿಯ ಪಂಚಮದಲ್ಲಿ, ಹನುಮತ್ತೋಡಿ ದೈವತದಲ್ಲಿ, ಮೇಚಕಲ್ಯಾಣಿ ನಿಷಾದದಲ್ಲಿ ನಮಗೆ ಕಾಣಬರುತ್ತದೆ. ಸಂಗೀತ ತ್ರಿಮೂರ್ತಿಗಳಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿ ಅವರನ್ನು ಬಿಟ್ಟು ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಈ ರಾಗದಲ್ಲಿ ರಚನೆ ಮಾಡುವುದು ಕಾಣುವುದಿಲ್ಲ. ಈ ರಚನೆ ಆದಿತಾಳದಲ್ಲಿ, ಚೌಕಕಾಲದಲ್ಲಿ ರಚಿಸಲ್ಪಟ್ಟಿದೆ. ಮೂರು ಅಕ್ಷರ ಬಿಟ್ಟು ಪ್ರಾರಂಭವಾಗುತ್ತೆ, ಆದರೆ ಕೆಲವು ಸಂಗತಿಗಳಲ್ಲಿ ಎರಡು ಅಕ್ಷರ ಬಿಟ್ಟು ಹಾಡುವುದು ಉಂಟು. ಇದನ್ನು ಗಮನಿಸಿ ನೀವು
1: ಹಾಡಬೇಕಾಗುತ್ತೆ. ಸರಿ.
0: ಈ ಕೃತಿಯ ಪ್ರತ್ಯೇಕತೆ ಏನಂದರೆ, ಸಾಮಾನ್ಯವಾಗಿ ತ್ಯಾಗರಾಜರು ಕೃತಿಗಳು ನೋಡಿದರೆ ಪಲ್ಲವಿನಲ್ಲಿ ಎರಡು ಆವರ್ತಗಳು, ಅನುಪಲ್ಲವಿಯಲ್ಲಿ ಎರಡು ಆವರ್ತಗಳು, ಚರಣದಲ್ಲಿ ನಾಲ್ಕು ಆವರ್ತಗಳು
1: ಬರುತ್ತೆ.
0: ಈ ಕೀರ್ತನದಲ್ಲಿ ಮಾತ್ರ ಪಲ್ಲವಿದಲ್ಲಿ ಒಂದು ಆವರ್ತ, ಅನುಪಲ್ಲವಿದಲ್ಲಿ ಒಂದು ಆವರ್ತ ಬರುತ್ತೆ. ಚರಣಗಳು ಐದು ಚರಣಗಳಲ್ಲಿ ಉಂಟು. ಪ್ರತಿಯೊಂದು ಚರಣ ಒಂದೊಂದು ಆವರ್ತ ಬರುತ್ತೆ. ಇದು ಸ್ವಲ್ಪ ಸ್ಪೆಷಲ್ ಫೀಚರ್ ಆಫ್ ದಿಸ್ ಕೀರ್ತನ. ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ. ಪಲ್ಲವಿ ಎಂದುಕು ನಿರ್ದಯ ಯವರುನ್ನಾರುರ,
1: ಎಂದುಕು ನಿರ್ದಯ ಯವರುನ್ನಾರುರ,
0: ಅಷ್ಟೇ ಪಲ್ಲವಿ ಒಂದೇ ಸೆಂಟೆನ್ಸ್.
1: ಸರಿ ಮಿಸ್ಟರ್.
0: ಅನುಪಲ್ಲವಿ ಇಂದು ನಿಭಾನನ ಇನಕುಲ ಚಂದನ,
1: ಇಂದು ನಿಭಾನನ ಇನಕುಲ ಚಂದನ,
0: ಹೌದಪ್ಪ. ಚರಣಗಳು ಫಸ್ಟ್ ಚರಣ ಪರಮ ಪಾವನ ಪರಿಮಳಾಪ ಘನ,
1: ಪರಮ ಪಾವನ ಪರಿಮಳಾಪ ಘನ.
0: ಎರಡನೇ ಚರಣ ನೇ ಪರದೇಸಿ ಬಾಪವೇ ಗಾಸಿ,
1: ನೇ ಪರದೇಸಿ ಬಾಪವೇ ಗಾಸಿ,
0: ಹೌದು. ಮೂರನೇ ಚರಣ ಉಡುತ ಭಕ್ತು ಕನಿ ಉಪ್ಪತಿಲ್ಲಗಲೇದ,
1: ಉಡುತ ಭಕ್ತುಡನಿ
0: ಭಕ್ತು ಕನಿ
1: ಭಕ್ತು ಕನಿ
0: ಭಕ್ತು ಕನಿ ಅವ್ರ ಭಕ್ತು ಗನಿ ಎರಡು ಕರೆಕ್ಟ್.
1: ಉಡುತ
0: ಭಕ್ತು ಗನಿ ಉಪ್ಪತಿಲ್ಲಗಲೇದ
1: ಉಪ್ಪತಿಲ್ಲಗಲೇದ.
0: ನಾಲ್ಕನೇ ಚರಣ ಶತ್ರುಲ ಮಿತ್ರುಲ ಸಮಮುಗ ಚೂಚೆ ನೀಕೆಂದುಕು ಅಂತ ಬರ್ತದೆ.
1: ಶತ್ರುಲ ಮಿತ್ರುಲ ಸಮಮುಗ ಜೂಚೆ ನೀಕೆಂದು,
0: ನೀಕೆಂದುಕು ನಿರ್ದಯ.
1: ಸರಿ.
0: ಐದನೇ ಚರಣ ಧರಲೋ ನೀವೈ ತ್ಯಾಗರಾಜು ಪೈ ನೀಕೆಂದುಕು ನಿರ್ದಯ,
1: ಧರಲೋ ನೀ ಪೈ ತ್ಯಾಗರಾಜು ಪೈ ನೀಕೆಂದುಕು ನಿರ್ದಯ,
0: ಹೌದು. ಫಸ್ಟ್ ಇದು ಸ್ವರ ಹಾಡಿಬಿಟ್ಟು ಸಾಹಿತ್ಯ ಹಾಡೋಣ, ಕ್ಲಿಯರ್ ಆಗಿರುತ್ತೆ. ಮೂರು ಅಕ್ಷರ ಬಿಟ್ಟು ಪ್ರಾರಂಭ ಆಗುತ್ತೆ.

0: ಈ ಪಲ್ಲವಿಯಲ್ಲಿ ನಾಲ್ಕು ಸಂಗತಿ ಆಗಿದೆ, ಇದು ಅಭ್ಯಾಸ ಮಾಡಿಕೊಂಡು ಬನ್ನಿ.
1: ಸರಿ ಮೇಷ್ಟ್ರ,
0: ನೆಕ್ಸ್ಟ್ ಕ್ಲಾಸಲ್ಲಿ ಪಲ್ಲವಿ ಮುಗಿಸಿ ಅನುಪಲ್ಲವಿ ಹಾಡೋಣ.
1: ಸರಿ ಮೇಷ್ಟ್ರ, ನಮಸ್ಕಾರ ಮೇಷ್ಟ್ರ.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಸಂಗೀತ ಪಾಠ ಹೇಳಿಕೊಟ್ಟವರು ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಆಭೋಗಿ ಅಲಾಬ್ ಜೋಡ್ ರೂಪರ್ ತಾಲ್ನಲ್ಲಿ ನಿಬದ್ಧವಾಗಿದೆ.
4: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ರಾಗ್ ಅಭೋಗಿ ಅಲಾಪ್ ಜೋಡ್ ಗತ್ ಇನ್ ರೂಪಕ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಿವನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮುಲ್ತಾನಿ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮುಲ್ತಾನಿ ಆಲಾಪ್ ಜೋಡ್ ಗತ್ ಇನ್ ವಿಲಂಬಿತ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ನಾರಾಯಣ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಿವನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ನಾರಾಯಣ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಈ ಸಂಚಿಕೆಯಲ್ಲಿ ಇನ್ನೂ ಕೆಲವು ರಾಗಗಳನ್ನು ಯಕ್ಷಗಾನ ಸಂಗೀತದಲ್ಲಿ ಕೇಳೋಣ. ಮೊದಲಿಗೆ ಕಲ್ಯಾಣಿ ರಾಗ. ಇದು 65ನೆಯ ಮೇಳಕರ್ತ ರಾಗ. ಇದನ್ನು ಕಟಪಯಾದಿ ಸೂತ್ರಕ್ಕೆ ಹೊಂದಿಸಿ ಮೇಚ ಕಲ್ಯಾಣಿ ಎನ್ನುತ್ತಾರೆ. ಇದು ಪ್ರಸಿದ್ಧವಾದ ಪ್ರತಿಮಧ್ಯಮ ರಾಗ. ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಶಾಂತ ಕಲ್ಯಾಣಿ ಎಂದು ಕರೆಯುತ್ತಿದ್ದರಂತೆ. ಇದರಿಂದ ಅನೇಕ ಜನ್ಯ ರಾಗಗಳು ಹುಟ್ಟಿಕೊಂಡಿವೆ. ಹಿಂದೂಸ್ತಾನಿಯ ಯಮನ್ ರಾಗಕ್ಕೆ ಸಮೀಪವಿರುವ ಕರ್ನಾಟಕೀಯ ಕಲ್ಯಾಣಿ ರಾಗ ಸಾರ್ವಕಾಲಿಕ ಮಂಗಲಕರವಾದಂತಹ

ಮುಂದಿನ ರಾಗ ಕಾನಡ. 22ನೆಯ ಖರಹರ ಪ್ರಿಯ ಜನ್ಯರಾಗ, ಷಾಡವ ವಕ್ರ ಸಂಪೂರ್ಣ ರಾಗ, ಕರುಣ ಶೃಂಗಾರ ರಸಗಳಿಗೆ ಪೂರಕವಾದ ರಾಗ. ತ್ರಿಸ್ಥಾಯಿ ಸಂಚಾರದ ಈ ರಾಗವು ದೇಶ್ಯ ರಾಗ.

ಇನ್ನು ಮುಂದೆ ಬಹುಪ್ರಸಿದ್ಧವಾದ ಕಾಂಭೋಜಿ ರಾಗವನ್ನು ಕೇಳೋಣ. ಇದು 28ನೆಯ ಹರಿಕಾಂಭೋಜಿ ಜನ್ಯ ರಾಗ. ಕ್ರಿಸ್ತಶಕ 11ನೇ ಶತಮಾನಕ್ಕಿಂತಲೂ ಹಿಂದೆ ಈ ರಾಗದ ಪ್ರಾಚೀನತೆ ಇದೆ. ಕಾಂಭೋಜ ದೇಶವಾಚಿಯಾದ ಈ ರಾಗಕ್ಕೆ ಕಥಕ್ಕಳಿಯಲ್ಲಿ ಕಾಮೋದರಿ ಎನ್ನಲಾಗುತ್ತದೆ. ಸರ್ವಸ್ವರ ಗಮಕವುಳ್ಳ ಕಾಂಭೋಜಿಯು ಆಲಾಪನೆಗೆ ಇಂಬು ಕೊಡುವ ತ್ರಿಸ್ಥಾಯಿ ರಕ್ತಿ ರಾಗ.

ಮುಂದಿನದು ನವರೋಜು ರಾಗ. 29ನೆಯ ಧೀರಶಂಕರಾಭರಣ ಜನ್ಯ ರಾಗವಿದು. ಏಕಸ್ಥಾಯಿಯಾದ ಪಂಚಮಾಂತ್ಯ ರಾಗವಿದು. ವಿಸ್ತಾರವಾದ ಆಲಾಪನೆ ಇಲ್ಲಿ ಕಂಡುಬರುವುದಿಲ್ಲ. ಕರ್ನಾಟಕಿಯಲ್ಲಿ ಇದರ ಆರೋಹಣ ಅವರೋಹಣಗಳು ಪ್ರಸಿದ್ಧ ಕೀರ್ತನೆಯಲ್ಲಿ ಹೀಗೆ

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಮತ್ತೆ ಭೇಟಿಯಾಗೋಣ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ. ನಮಸ್ಕಾರ
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಂ ವಿ ವರಹಸ್ವಾಮಿಯವರಿಂದ ಗೋಟುವಾದ್ಯವಾದನ. ವಯಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್, ಖಂಜರ ಎಸ್ ಶೇಷಗಿರಿ ದಾಸ್. ಎಂ ವಿ ವರಹಸ್ವಾಮಿ ತಮ್ಮ ಗೋಟುವಾದ್ಯವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಗಾನಮೂರ್ತಿರಾಗ ಆದಿತಾಳದಲ್ಲಿದೆ ಗಾನಮೂರ್ತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಗೋ ಟು ವಾದ್ಯ ರಿಸೈಟಲ್ ಬೈ ಎಂ ವಿ ವರಹಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಆನ್ ದ ಮೃದಂಗಂ ಟಿಕೆ ವಯ್ಯಾಪುರಿ ದೇವರ್, ಆನ್ ದ ಖಂಜಿರ ಎಸ್ ಶೇಷಗಿರಿ ದಾಸ್. ಎಂ ವಿ ವರಹಸ್ವಾಮಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ in his Gotuvadya recital. To begin with, Ganamurte, set to Ganamurti Raga, Aditala.

ಸಾರಂಗರಾಗ ಅಖಂಡ ಚಾಪುತಾಳದಲ್ಲಿದೆ. ನೀವಾಡ ನೇಗಾನ, ನೀವಾಡ ನೇಗಾನ ಸೆಟ್ಟು ಸಾರಂಗರಾಗ ಅಖಂಡ ಚಾಪುತಾಳ.

ಎಂವಿ ವರಹಸ್ವಾಮಿ ಅವರಿಂದ ಓಟು ವಾದ್ಯವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್, ಖಂಜುರ ಎಸ್ ಶೇಷಗಿರಿದಾಸ್. ಎಂವಿ ವರಹಸ್ವಾಮಿ ಅವರು ತಮ್ಮ ಗೋಟು ವಾದ್ಯ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. You listeners, in today's program you just heard Gotuvadya recital by M.V. Varahaswamy, a presented compositions of Tyagaraja. Accompanists were on the violin J.L. Kashinatha Shastri, on the mridangam T.K. Vayyapuri Devar, on the khanjira S. Sheshagiri Das. This program is a contribution of Akashwani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಅನಂಕ 100.1 MHz.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ HS ರಮೇಶ್ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ. ಮೊದಲಿಗೆ ಹಂಸಧ್ವನಿ ರಾಗದ ವರ್ಣ ಆದಿಕಾಲದಲ್ಲಿದೆ ಜಲಜಾಕ್ಷ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರೆಸೈಟಲ್ ಬೈ HS ರಮೇಶ್, ಈಸ್ ಅಕಂಪನಿಡ್ ಆನ್ ರಂಗಂ ಬೈ ಎಂ ಗುರುರಾಜ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ ಜಲಜಾಕ್ಷ.

ಈಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಗಜಾನನ ಯುದ್ಧಂ, ಚಕ್ರವಾಕರಾಗ ಆದಿತಾಳ. ಗಜಾನನ ಯುದ್ಧಂ ಸೆಟ್ ಚಕ್ರವಾಕರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಶಂಭೋ ಮಹಾದೇವ ತ್ಯಾಗರಾಜರ ರಚನೆ ಪಂತುವರಾಳಿರಾಗ ರೂಪಕತಾಳದಲ್ಲಿ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಪಂತುವರಾಳಿರಾಗ ರೂಪಕತಾಳ ಶಂಭೋ ಮಹಾದೇವ.

ಸಂಗೀತ ಪ್ರಿಯರೇ, ಎಚ್ಎಸ್ ರಮೇಶ್ ಅವರಿಂದ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಗದಲ್ಲಿದ್ದಾರೆ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಪಾಲಯ್ಯ ಮಾಮ್ ಬಿಲಹರಿ ರಾಗ ಆದಿತಾಳದಲ್ಲಿದೆ. ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ಎಚ್ಎಸ್ ರಮೇಶ್. ಹಿ ಈಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. Continuing the program, now let us listen to a composition of Mysuru Vasudevar set to Bilahari Raga Aditala, Sri Chamundeshwari Palayya Maam.

ಇದುವರೆಗೂ ಎಚ್ಎಸ್ ರಮೇಶ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಎಚ್ಎಸ್ ರಮೇಶ್. ಹಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.